ಕಾವ ಗಡವಾ ಬಿಸ್ತರಿ ತಿಡೋರ್ ದಿತ್ತಾ ಬಿಸ್ತರಾ ಗಿಲ್ಲಾ ಹೋ ಗಯಾ ಕಪಡೆ ಗಿಲ್ಲೇ ಹೋ ಗಯೇ ಹರಿ ಸಿಂಗ್ ದಿ ಜಾತ ಖುಲ್ ಗಯೀ ಹುಣ ನೀಂದರ್ ನೀ ಆತೀ ಕ್ಯೋಂಕಿ ಕಪಡೇ ಗಿಲ್ಲೇ ಇಕ ಸರ್ದೀ ಉಠ ಸಕದಾ ನಹೀ ಕ್ಯೋಂಕಿ ಮಾಂ ನಾಲ ವಾದಾ ಕೀತಾ ಹೈ ಮೈ ಸೋವಾಂಗಾ ਪਾਸੇ ਮਾਰਦਾ ਬਿਸਤਰਾ ਗਿੱਲਾ ਨੀਂਦਰ ਨਹੀਂ ਆਉਂਦੀ ਪਰ ਸਾਧ ਸੰਗਤ ਮਾਂ ਤੇ ਫਿਰ ਮਾਂ ਹੀ ਮਾਂ ਪਾਸਾ ਮਾਰ ਕੇ ਲੱਭੀ ਗਈ ਅੱਖਾਂ ਬੰਦ ਪਰ ਜਾਗਦੀ ਅੱਜ ਮਾਂ ਦਾ ਮਨ ਬੜਾ ਦੁਖੀ ਹੋ ਰਿਹਾ ਹੈ